ಈದ್ ನ ಈದ್ ನ ಮತ್ಲಬ್ ಜನಾಯಿತಲ್ಲ ಠೀಕ್ ಸರ್ ಏನಿದೆ ಈದ್ ವ್ರಜನ ಈದ್ ಫಸ್ಟ್ ಡೇ ಬನಿ ಮೋಪಖಿಯಲ್ ಮತ್ಲಬ್ ಈದ್ ಸಬೂತ ಈದ್ ವಾ ನಂತರ ಕಲಿತಲ್ಲ ಬೇದ ಈದ್ ಫಸ್ಟ್ ಡೇ ಬನಿ ಸರೋಗಲ್ಲ ಠೀಕ್ ಸರ್ ಮಾಜಿಗರ್ ತಾಯಕನ ನೋ ದ ಈದ್ ನ ಸಚ್ಚು ಗುಂದೆ ತೋರಿಸು ಬರೆ ಕೋರ್ತಾನೆ ಐತಲೆ ನೋ ಠೀಕ್ ಸರ್ ನೋ ಚಾ ಮೆಸೇಜ್ ಕಡೆ ಸಹ ಬರಲಿ ಕಲಿಯತ್ರು.

ಸಚಿವ ತಮ್ಮನ್ನ ವಚಸರ ವಜಿರ್ಕುಲ್ ತಮ್ಮನ ಬಿಟ್ಟನ ಏಕೆನ ವಚಸ ಪರಮೇಶ್ ಪೇಪರ್ ಬಜರ್ ಪ್ರೋಗ್ರಾಮ್ ಬರೋದಿಲ್ಲ ಎಷ್ಟು ಪ್ರೋಗ್ರಾಮ್ ಇದ್ದಾರೆ ಯು ಪರಮೇಶ್ವರ ಶೋಕೀರಕನ ಪೀರದೈಸ ಇದು ಹೇರಿ ಜೊತವನ್ನ ಸಲಾಮ್ ಬಾಯ್ ಸಂಗಿ ಬೈ ಅಜ ಸ್ವೀಟಿ ಕಾಟಕ್ಕೆ ಡೇರ್ ಸೆಂಬಾರ ಶೋ ಊರ್ವ ಓ ಟೋಲ್ ಶೋರ್ ನಮ್ಮ ಸವಿ.

ಒಬ್ಬ ವಿಕ್ರೂನು ಬಾಂಧೆ ಮಡಿಯಂ ಫಯಾದೂನು ಬಾಂಧೆ ಮಡಿಯಂ ಪಿಕ್ರೂನು ಬಾಂಧೆ ಮಡಿಯಂ ಫಯಾದೂನು ಬಾಂಧೆ ಮಡಿಯಂ ಛಿದ ಮಿನಿ ಹರಿಯೋ ರಂಗ್ ದೇಠು ರಂಗೂನು ಬಾಂಧೆ ಮಡಿಯಂ ದಬರಾನ್ ನ ಮಜಾ ವಾಖ್ಲ ಮುಸಮುನು ಬಾಂಧೆ ಮಡಿಯಂ ಫ ಅಜ್ಗೋ ಬಾಂಧೆ ಖಾಫಶಂ ಪ ಗುಲುನು ಬಾಂಧೆ ಮಡಿಯಂ ಪಸುಚುನು ಗೆ ಮಿ ಜುವಂದೆ ಫ ಗಮುನು ಬಾಂಧೆ ಮಡಿಯಂ ದ ಸಾಝುನು ಫಜಡು ಥೋರ್ದೆ